0: ಶ್ರೀಧಾಕುರಾ ಪ್ರಶ್ನ ವಿಚಾರ ಉಜಾಲು ರೇಡಿಯೋ ನೆಟ್ವರ್ಕ್
1: ಅಹಿಲೆ ದಿಹಾನಕು 9 ಬಜ್ಯೋ
2: ಯು ಸಮಯ ಕಿಸಾನ್ ಪೈ ಪ್ರಾಡಕ್ಟ್ಸ್ ಪ್ರಾಲಿಕೊ ಹೋ
1: ರಾಷ್ಟ್ರಕೋ ಸಾನ್ ಕಿಸಾನ್
2: ಅ ಕಂಪ್ಲೀಟ್ ಪೈಪಿಂಗ್ ಸಲ್ಯೂಷನ್ಸ್